ಪದನಿ ಸನಿದ ತಾಣ ತಜಂ ತಪ ಜುನ ತಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಗು ಜಂ ಜಂ ಪಮ ಪದೀಂ ತಗಿಡ ನಿಧಮ ಜಂ ತರಿತ ಸನಿದ ಕುಕುಂ ತಗಿಡ ಗರಿಣಿ ತಜಂ ಪದನಿ ಸತ ಜಂ ತರಿಗಮ ತಗಿಡ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿದ್ದೀದ ಗಿಣತು ಸರಿ ಗಮ ಪದ ನೀ ಸರಿ ತಾನೀದ

0: ಜಮೀನ್ದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?
0: ಹಲೋ ಮಿಸ್ಟರ್ ಜಮೀನ್ದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?

ಸರಸ್ವತಿಗೆ ತೊಳಸಿ ಕುಂಡಲಿ ನೀಚ ಬಾಲ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತಂ.